0: FM 90.4
1: ಗೋವಿಂದ ನಿಶ್ಚಲಾನಂದ ಮಂದಾರ ಮಕರಂದ, ನೀ ನಾಮಂ ಮಧುರಂ, ನೀ ರೂಪಂ ಮಧುರಂ, ನೀ ಸರಸ ಶೃಂಗಾರ ಕೇಳಿ ಮಧುರಾತಿ ಮಧುರಂ ಸ್ವಾಮಿ.